ಸೌರೋದ್ಯ ಮಾಧವ ನಿತ್ಯಂ ಸರ್ವ ಗರ್ಗೆ ಸುಮಾಧವ ಅಳಪಾಂದ್ರೆ ಕ್ರೂಳ ಕಲಿ ಕೃತು ಕದನ ಕರ ಹೋ ಕುಂದ ಕರ್ಪೂರ ಕಂದಿ ಕ್ರೀಡನಂ ಕೈಲಾಸ ಗುಡೆ ಗಳಿ ತಮಕು ಮುದಿನಿ ಕಾಮುಕೋ ಕಂದ ಕಾಯ ಅಂಕಿಲ ಕ್ರೀಡ ನೌತಿ ಕಳದಿ ಕಳ